ಸಂಸೇವ್ಯಮಾನ ದಿವ್ಯಜಂಬೋ ರಕ್ಷೋಪರಕ್ಷಜಂಬೋ ದ್ವೀಪೇ ಮಹನೀಯ ಮಹಾಮೇರ ದಕ್ಷಿಣ ಭಾಗೇ ಅನಾದಿ ಕಾಲ ಸಂಸಿದ್ಧ ಭರತನಾಮದೇ ಪ್ರವಿಡಾಲ ಶಕ್ರಂಗ ಮಂಡಿತ ಭರತ ಕ್ಷೇತ್ರೇ ಸಕಲ ಸಿಂಹಾಪುಷಮಂದಾರ್ಯಾಖಂಡೇ ಸಕಲ ಕರ್ಮ ಸಮಾಚರಣ ದಕ್ಷಿಣ ದೇಶೇ ಅಸ್ಮಿನ್ ದಿನೇ ಜನತಾಭಿರಾಮ ಗ್ರಾಮೇ ಅಸ್ಮಿನ್ ದಿನಗುಂಡೇ ಶ್ರೀ